ಮುಸಲ್ಮಾನಿಯ ತೊಪ್ಪಿಕರು ಓಡಿಯಮ್ಮ ಓಡಿಯಮ್ಮ ಔಸ್ತಮ್ರೆ ಕವಿ ತೋಬಾಮಿದ ಕವಿ ತೋಬಾಮಿದ ತಿರುಗ್ಯಾತ ಮನೆನ ಅಲಿಸ್ಪಾತ ಹುಮಾತ ಅರುಷ್ಟ ಮಾನೋತ ಅವ್ರ ತನ್ಹಾ ಚಿಂಗೇವಾಲಾ ಸಿಸ್ಟರ್ ತಾ ಸಾರಾತ ಅವ ಅಪಾಯ ಅಪಾದ.

0: ಲಕ್ಷ್ಮರ ತಕಿನಿ ಬಲ್ಲಕೂರಪ್ಪ ಸಾಧುನ ರಾಜಿ ನಿ ತಪಕಿ ಜಾನಬಕಿ ತಲಾಪಕಿ ನಿಷ್ಠ ದೇವಪ್ಪ ಯಲ್ಪಕಿ ಪ್ರದಿಶಿ ಪ್ರದು ಕಲ್ಪ ವರಿಕಿಸೋಕ್ ಜಮಾನಕಿ
1: ತಾಲೂಕ ಹುಷಾಲ ಉಸೆ ಅಬಾಜ್ ಉಸೆ
0: ಸಲಾಮ್ ಸಲಾಮ್ ಡೇರ ಮನನ
1: ಖುಷಾಲ ಹೋಸೆ ಗ್ರಾಮ ಚಿತಾಸು ಕಾಲೂಕು.